0: ಬಿಳು ಉಮಾಯವ ತೈನಿ ಬಂತೆ ಕೊಕೊನು ಗುಂಜಿನಂದ ಸಿನ್ಮ ಸಂಜುರೆಸಿ ಉಮಾಯ ಯತ್ತರುನೋ ಒಕ್ಬಿಯೋ ಮನುಲಿ ಯಾರುಕೊತದಾ
1: ದೇಮೋ ಕುಂಕೈನ ಶಿಬಾಯವ ಮೋ ಇಕಿರು ಕಾವಗ ನೈದುದಾ
0: ಕೊಕೊನು ತತಕೈವ ವಾರಿನನು ಮಖಯೋನಿ ದಾಸೆಶಿತೆ ನೈದಾಗಾ ಸ್ತೆನಿ ತೇಕೆಯೋ ಜೀಶೋಶಿದಾ ಯಾಸರ ನೀಗೆ ದಾಗಿದೋ我帝国军军我以前的魔头你可能是我来让我帝国的你给到你弄的好奇君今回の戦いでお前は最後までよく頑張ってた失敗したけどだがお前のせいじゃない
2: ありがとうございます。
0: 覚えろ。刀は敵の心臓を刺すものだ。そして敵に致命傷を与える。わかるか？